0: ಮಾತಾಡಿದ್ರೆ ತಿರುಗಿಡದ ಕಥಾ ದಿಂಧ ಜುಮಕು ಜುಮಕು ಜನ ಜುಮಕು ಜನ ಜುಮಕು ಜುಮಕು ದಿಂಧ ದಿಂಧ ಆ ಜುಮಕು ಜುಮಕು ದಿಂಧ ಇಂದ
1: ಸರಿ ನೀ ಸರಿ ನೀ ಸರಿ ನಿಧ.